ಪದನಿ ಶಾನಿದ ತಾಣ ತಜಂ ತಪ ಜೋನ ತಜಂ ಜಂ ಪದನಿ ಪದ ಪಜಂ ತಜಂ ಪಮ ತಣಗು ಜಂ ಜಂ ಪಮ ಪದೀಂ ತಗಿಟ ನಿಧಮ ಜಂ ತರಿತ ಸಾನಿದ ಕುಕುಂ ತಗಿಟ ಗರಿಣಿ ತಜಂ ಪದನಿ ತಜಂ ತರಿಗಮ ತಗಿಟ ಜಂ ಗರಿ